0: ಪಾಲಿಚ್ಚೆ ಬರ್ರೆ ನಮ್ಮಿ ಪಾಸ್ಪೋರ್ಟ್ ಉದಿಸ್ತೀವಿರಾ,
1: ಪಾಲಿಚ್ಚೆ ಬರ್ರೆ ನಮ್ಮಿ ಪಾಸ್ಪೋರ್ಟ್ ಉದಿಸ್ತೀವಿರಾ,
0: ಪಾಲಿಚ್ಚೆ ಬರ್ರೆ ನಮ್ಮಿ ಪಾಸ್ಪೋರ್ಟ್ ಉದಿಸ್ತೀವಿರಾ,
1: ಪಾಲಿಚ್ಚೆ ಬರ್ರೆ ನಮ್ಮಿ ಪಾಸ್ಪೋರ್ಟ್ ಉದಿಸ್ತೀವಿರಾ,
0: ಬೈಸಲನ್ನಿ ಮಾಯೋಮಯ್ಯೇ ದುಬೈ ಜಾಡಲೇ ಕಬಾಯೇ
1: ಇಲ್ಲರಿಗ ಬಲ್ಲುಡ ಇಲ್ಲರಿಗ ಬಲ್ಲುಡ ಇಂದಕೊಂಡಂದುಕು ಪ್ರಾಣ ಗಂಡ ಮೈತಿವ ಇಲ್ಲರಿಗ ಬಲ್ಲುಡ
0: ಇಲ್ಲರಿಗ ಬಲ್ಲುಡ
1: ಇಂದ ಬೆಟ್ಟುಕೊಂಡಂದುಕು ಪ್ರಾಣ ಗಂಡ ಮೈತಿವ ಇಲ್ಲರಿಗ ಬಲ್ಲುಡ
0: ನಾ ಬಿಡ್ಡನು ಕೊಡ್ತಾವು